0: ಬರ್ಬಾದೆ ಐನೋನ್ರ ನನ್ನ ಬೇಕು ತವ
1: ತುಂಬಲಿಕ್ಕೆ
0: ಹೊಲ್ದಾರೌಲೆ ನೋಣ್ರ ನೀ ಕನ್ನ ಮುಂಡೋಣ್ರ.